ಪಿಟ ಧಿಕ್ ಪಿಟ ಧಾ ತಿನ್ ಧಾ ತಿರುಗಡ ಧಿತ್ತ ತಿರುಗಡ ಧಿತ್ತೈ ಝುಮಕು ಝುಮಕು ಜನ ಝುಮಕು ಜನ ಝುಮಕು ಝುಮಕು ತಿನ್ ಧಾ ತಿನ್ ಧಾ ಆ ಝುಮಕು ಝುಮಕು ಜನ ಝುಮಕು ಜನ ಝುಮಕು ಝುಮಕು ತಿಂಧಾ ತಿಂಧಾ ಕತ್ತ ಧಾನ ತಿರುಗಡ ಕತ್ತ ಧಾನ ಎನ್ನ ಕಥೆ ಎನ್ನ ಕಥೆ ಕಾಂಧಿತ್ತ ಕಾಂಧಿತ್ತ ಕಾಂಧಿತ್ತ.